ಭ್ಯೋ ನಮೋ ನಮಗೆ ಶುಕೃದ್ಭ್ಯೋ ಧನ್ವಕೃದ್ಭ್ಯಶ್ಚ ವೋ ನಮೋ ನಮೋ ಮೃಗಯುಭ್ಯ ಶ್ವನಿಭ್ಯಶ್ಚ ವೋ ನಮೋ ನಮಃ ಶ್ವಭ್ಯ

0: ಸಾಯೇನ ರಕ್ಷ ರಕ್ಷ ಸಾಯೀಶ್ವರ ಹರಿ ಓಂ ತತ್ಸತ್ ಶ್ರೀ ಸಾಯೀಶ್ವರಾರ್ಪಣಮಸ್ತು.
1: ವಿತ್ ದಿಸ್ ವಿ ಕಮ್ ಟು ಎನ್ ಎಂಡ್ ಟು ದಿಸ್ ವೀಕ್ಸ್ ರೇಡಿಯೋ ಸಾಯಿ ವೇದಮ್ ಟ್ಯೂಟರ್. ಇನ್ ದಿ ಕಮಿಂಗ್ ಕ್ಲಾಸ್ ವಿ ಶಾಲ್ ಕಂಟಿನ್ಯೂ ವಿತ್ ದಿ ಅರುಣ ಪ್ರಶ್ನ. ಸಾಯಿರಾಮ್.
2: You were listening to an episode of our program Vedam Tutor. This episode was first aired on the 17th of November 2016 as part of Thursday Live from Prashantinilayam on Asia Stream of Radio Sai Global Harmony. This program was hosted by Ganesh of Team Radio Sai. Thank you and Sai Ram.
3: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.